0: ಸವರ ಈಶ್ವರ ವರದೆ ತಾರಕ ಸಂಜೀವನಿ ಜಯ ದೇವಿ ಜಯ ದೇವಿ
1: ಜಯ ದೇವಿ ಜಯ ದೇವಿ ಮಹಿಷಾಸುರ ಮರ್ದಿನಿ
0: ಸುರವರ ಈಶ್ವರ ವರದೆ ತಾರಕ ಸಂಜೀವನಿ ಜಯ ದೇವಿ ಜಯ ದೇವಿ
2: ಪ್ರಸನ್ನ ವದನೆ ಹೋಸಿ ನಿಜ ದಾಸ ಕ್ಲೇಶಾ ಪಾಸನು ತೋಡಿ ತೋಡಿ ಭವ ಪಾಶ
1: ಪ್ರಸನ್ನ ವದನೆ ಪ್ರಸನ್ನ ಹೋಸಿ ನಿಜ ದಾಸ ಕ್ಲೇಶಾ ಪಾಸನು ತೋಡಿ ತೋಡಿ ಭವ ಪಾಶ
2: ಅಂಬೆ ಸುಧವಾಸಿನ ಕುಣಪುರವಿದ ಆಶ ನರ್ಹರಿ ತಲ್ಲಿನ ಸಾಲ ಪದ ಪಂಕಜ ಲೇಖ
1: ಅಂಬೆ ಸುಧವಾಸಿನ ಕುಣಪುರವಿದ ಆಶ ನರ್ಹರಿ ತಲ್ಲಿನ

ಕಲೆದೊನ ಪರ್ವತ ದೇವಿನ ಜೀವನ ಕಳಾಯಿ ಭರನ ಸೋಡಲಿ ಆ ಮೃತ್ಯುವ ಲೋಕದ ಜೀವನ ಕಳಾಯಿ ಭರನ ಸೋಡಲಿ ಆ ಮೃತ್ಯು

ಕಾಲುನ ನಂದನವನದ ದೂನಿ ಭಾವಲ್ಯ ಪಣ್ಣದ ಕಾಲುನ ನಂದನವನದ ಮುದ್ದಗ ಮುಡ್ದಗ ನಾವ ಜೀವನ ಸತಿಯವು ಘಾತ